ಮೂಷಿಕ ವಾಗನ ಮೋದಕ ಪ್ರಿಯ ಮಹಾಕಾವ್ಯ ನಾಟಕಾದಿ ಪ್ರಿಯ ಮೂಷಿಕ ವಾಗನ ಮೋದಕ ಪ್ರಿಯ ಮಹಾಗಣಪತಿ ಮನಸ ಸ್ಮರಾಮಿ ವಸಿಷ್ಠ ವಾಮದೇ.

ಗಣಪತಿ ಬನಿ ಬನಿ ಬನಿ ಬಮ ಬನಿ ಬನಿ ಬನಿ ಬನಿ ಸರಿ ಸರಿ ಸರಿ ಜನಿ ಸರಿ ಸರಿ ಸರಿ ಸರಿ ರಿ ಗ ಮ ಪ ಗ ಮ ಪ ಮ ಬನಿ ಪರಿ ಸರಿ ಜನಿ ಬಮ ಸರಿ ಗ ಮ ಗ ಗಣಪತಿ ಮನಸ ಸ್ಮರಾಮಿ ವಸಿಷ್ಠ ವಾಮದೇ.